ಪಂಡಕ್ಕಿ ಸಾರದಿರದ ತನನೆ ಸಂಬರ ಪಡಿ ನೇನು ಸೈಯಾಟಲಾಡಿದೆ ಸಂಕ್ರಾಂತಿ ಪಂಡಕ್ಕಿ ಸಾರಸಿರದೆ ತನನೆ ಸಂಬರ ಪಡಿ ನೇನು